ಗಿಮುಟ್ ಶಿಶು ತದ್ಮೂಲಕ್ಯೋತ್ ಕುಲಂಗ್ ಮಹಿಳಾ ಮಂಡಲ್ ತಿರ್ಚಿ ಲಲತಿ ಎಂಪು ಥನ್ಗಿ ಗರ್ಜಪೈ ಪ್ರೋಗ್ರಾಮ್ ಖ್ಯಾಕ್ ಹೋಮ್ಗತೆ ಗಿರೋ ಇಜಾಜತ್ ತನಿ ಜುಲೆ ನಮಸ್ತೆ.